0: ಕೇಳ್ತ ಹಾಟ್ ಅಂಡ್ ಸ್ಪೈಸಿ ವಿತ್ ಸುಧು ಕೊಚ್ಚಿ
1: ಅನುಗ್ರಹ
2: ಉಪಕರಣ ಅತಲು ಬಾಂಡ್ ರಸಕಟ ಸಿಯಟ್ ಹಟಾಕ್ ದಾಕ್ವಾ ದೇವಂತ ವಟ್ಟಂ ಸಮಗ ಪೊಳಿರಹಿತ ಪಹಸುಗ ವಿಮೆ ಕ್ರಮಲ ಭಾಗನ್ನ.